0: This is DW News. These are our top stories. German Chancellor Friedrich Merz is in Kyiv to pledge more military support and funds to repair damaged energy infrastructure. During his visit, a Russian airstrike hit a bridge in Ukraine's capital, the latest in several days of bombardment. His visit comes a day after Russia told foreigners to leave the city, warning of massive airstrikes. Latvia's ruling pro-Ukraine government is on course for victory in parliamentary elections. Preliminary results put the centrist United List Alliance ahead of the populist Latvia First Party. Prime Minister Andris Kulbergs will need to form a new coalition. Latvia borders Russia and the war in Ukraine was a top campaign issue. Brazilians are voting in tight presidential elections. Leftist incumbent Luiz Inácio Lula da Silva is seeking a fourth term and has vowed to continue strengthening social programs and public investment. His right-wing rival, Flavio Bolsonaro, son of former jailed president Jair Bolsonaro, has pledged cuts to state services and to take a tougher stance on crime. Neither is expected to win outright, with a second round likely in late October.
1: As a journalist, this is my workplace, the street. So I'm out here through heat waves, cold waves, rain, floods, you name it. And believe me, I pack like I'm heading into some survival challenge, even when I'm reporting in my own city. And even then, the team takes breaks, we change hours to avoid the worst of it, and sometimes just call it a day. But what about the people who can't? People who have to show up to their workplace, whatever the weather, or lose a day's income. What happens when the city gives you no way out?
2: ಒಂದು ಗಂಟೆ ಎರಡು ಗಂಟೆ ಇದ್ರೆ ತುಂಬ ಬಿಸಿಲು ಅಂದರೆ ಬಿಸಿಲು ಅಂಥ ಬಿಸಿಲಾಗ್ಬಿಡುತ್ತೆ ರೋಡಲ್ಲಿ ನಡ್ಕೊಂಡು ಹೋಗೋಕೆ ಆಗಲ್ಲ ತುಂಬ ಬಿಸಿ ಆದಾಗ ನಮಗೆ ಇದ್ದಕ್ಕಿದ್ದಂಗೆ ನನಗೆ ತುಂಬ ತಲೆನೋವು ಬಂದ್ಬಿಡುತ್ತೆ
3: Sometimes Paru barely makes it through a work day. Last summer, temperatures in Bangalore soared to more than 39 degrees Celsius. The city's more than 340,000 rickshaw drivers have almost no heat protection. The sun beats down on the rickshaw roof. Its seats heat up, and the breeze from driving provides little relief.
2: ತುಂಬ ಬಿಸಿ ಆದಾಗ ನಮಗೆ ಇದ್ದಕ್ಕಿದ್ದಂಗೆ ನನಗೆ ತುಂಬ ತಲೆನೋವು ಬಂದ್ಬಿಡುತ್ತೆ ಈ ಕಾಟನ್ ಬಟ್ಟೆನ ಯೂಸ್ ಮಾಡ್ತೀವಿ ಅದರಲ್ಲೂ ಸಹ ಬೆವರಲ್ಲಿ ಆ ವಾಸನೆ ಬಂದ್ಬಿಟ್ರೆ ಪಕ್ಕದಲ್ಲಿ ಕುತ್ಕೊಂಡಿರೋರಿಗೆ ಕಸ್ಟಮರ್ಸ್ಗೆ ಆದರೆ ಬೇಜಾರಾಗುತ್ತೆ ಅನ್ನೋದು ಒಂದು ಫೀಲ್ ಇರುತ್ತೆ
3: ಪಾರು ಟೆಲ್ಸ್ ಅಸ್ ದಟ್ ನಿಯರ್ಲಿ 3,000 ವಿಮೆನ್ ನೌ ಡ್ರೈವ್ ಆನ್ ಬೆಂಗಳೂರು ಸ್ಟ್ರೀಟ್ಸ್ ಫೀಮೇಲ್ ಡ್ರೈವರ್ಸ್ ಕ್ಯಾನ್ ಬಿ ಎಸ್ಪೆಷಲಿ ವಲ್ನರಬಲ್ ಟು ಎಕ್ಸ್ಟ್ರೀಮ್ ಹೀಟ್ For example, when a driver has her period, the heat combined with this biological process puts an additional strain on the body. Paru herself recently collapsed from heat. She fears needing a restroom and not finding one, which can lead to drinking too little water.
2: ಯಾತಕ್ಕೆ ನೀರಿನ ಅಂಶ ಕಮ್ಮಿ ಆಯಿತು ಅಂದರೆ ಹೆಣ್ಣು ಮಕ್ಕಳಿಗೆ ಮೇನ್ ಪ್ರಾಬ್ಲಮ್ಮು ನೀರು ಕುಡಿತೀವಿ ಕುಡಿದಷ್ಟು ರೆಸ್ಟ್ರೂಮ್ಗೆ ಹೋಗಬೇಕು ಪದೇ ಪದೇ ರೆಸ್ಟ್ರೂಮ್ ಯೂಸ್ ಮಾಡೋದಕ್ಕೆ ಎಲ್ಲೂ ಸಿಗೋದೇ ಇಲ್ಲ ಮಾಲ್ಗಳಲ್ಲೆಲ್ಲ ಅಲೋಡ್ ಮಾಡಲ್ಲ ಸೊ ಹೋಟೆಲ್ಸಲ್ಲೆಲ್ಲ ಕಮ್ಮಿ ಅಲೋಡ್ ಮಾಡೋದು ಸೊ ಆ ಪ್ರಾಬ್ಲಮ್ಗೆ ನೀರು ಕಮ್ಮಿ ಕುಡಿತಾ ಇರ್ತೀವಿ ಸೊ ಆ ನಿಟ್ಟಿನಲ್ಲಿ ಹೇಳಬೇಕಾದ್ರೆ ಆವಾಗ ನಮ್ಮ ಬಾಡಿನಲ್ಲಿ ನೀರಿನಂಶ ಕಮ್ಮಿ ಆಗಿ ಆ ಥರ ತಲೆ ಸುಟ್ಟು ಬಿದ್ದಿರುತ್ತೆ
3: ಬಟ್ ರಿಕ್ಷಾ ಡ್ರೈವರ್ಸ್ ಆರ್ ಪುಷಿಂಗ್ ಫಾರ್ ಚೇಂಜ್ ವೇರ್ ಎ ಯೂನಿಯನ್ ಇವೆಂಟ್